0: ಧಾಕುರಾ ಪ್ರಶ್ನ ವಿಚಾರ
1: ಉಜಾಲೋ ರೇಡಿಯೋ ನೆಟ್ವರ್ಕ್
2: ಅಹಿಲೆ ದಿಂಸು ಸ್ವದೇಶ ಎಫ್ಎಂ 93.2 ಮೆಗಾಹರ್ಟ್ಜ್
3: ಪ್ರೊಡಕ್ಟ್ಸ್ ಪ್ರಾಲಿಕ ಹೋ
4: ರಾಷ್ಟ್ರಕೋ ಸಾನ್ ಕಿಸಾನ್
3: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್.